0: ಮಾತು ಪೂರಿ ಅಮೃತ ಜಾಕಿ ದ್ರಷ್ಟ
1: ಶ್ರೇಷ್ಠ
0: ಕಮಲ ಜಾಕೆ ಅನೂಪ
1: ಸುಂದರ ರೂಪ
0: ಮನ ಸೇವಾ ಸೇವ